ಹಿಂಗಂದ ಅಮೇರಿಕನ್ಸಲ್ಲ ಸೈಲ ಅಚಾರ ಕಾಮಿ ಅಂತಕ್ ಪಗೆಹಾರೀನಿ ಅಚಾರ ಕಾಮಿ ಅಂತಕ್ ಬೇಸೋ ಕಡಾಲ ಸಬಗೈ ಬಡಿ ಕುಥಿತಲ ಬರ್ತ ಬಡಿ ತ ಲಾಗು ಇನ್ಸ್ಟ್ರುಮೆಂಟಾಲಿಯಾ ಕಾಮೆಂಟಾರ್ ಲಾಗು ರಾಕ್ಯಾತ್ ಸ್ಪಾಟ್ಲೈಟ್ ದಂತ ಬರ್ತಿ ಯಾಂಗ್ ಬಿಯಾಸ ಕಾಮಿ ಮಂಗ ಆಖಿರಿ ದೆಂಗಾ ನಚಾರ ಬೇಸೋ ಖಾರಿನ್ಯಾ ಸೊರರ ಸೊರರ ಬಂಡೆಂಗಾರ್ ಸಬಲೂಮ್ ಕಾಮಿ ಮಂಗ ಆಖಿರಿ ಮಂಗು ಚಪಾಕ್ ಸಾಯ ಮಂಗು ಚಪಾಕ್ ಕಾನ್ ತೆಡಿಮ ಕಾಸಿ ಬಾನ್ಯಾಕ್ ದನ್ ಸಾಂಪೈ ಬರ್ಜುಂಪ ಕಂಬಾಲಿ ಬೇಸೋಕ್ ಪಾಡಾವಕ್ ತೂ ದನ್ ಗುಲುಂಬಾಂಗ್ ಯಾಂಗ್ ಸಾಮಾ.